ಯುಕ್ತಾಯಿ ನಿರ್ಭಯಾಯಿ ಈ ಆಧ್ಯಾತ್ಮಿಕ ಶಕ್ತಿಯ ಮಠದೆನ್ ದೆನಿನವ ಮಠದೆನ್ ಓ ನೇಮದೆಯಕ್ ಅತಹರಿನ್ ಪುಲುವನ್ ಮಗೇ ಜೀವಿತೇ ದೆನ್ ಇತಾಮ ಸರಳಾಯಿ ಮಗೇ ಅಡುಪಾಡು ಕಮ್ಮಟ ಪೀನವ ಖಯೇಹಿ ನೊಸನ್ಸುನ್ ನಲಿಯನ ವೇಗಯ ಮಠ ದೆನಿನವ ಎಂಗೆ ಎತ್ತುಲೆನ್ನಿನ ವೇಗಯ ಮಠ ಹೊಂದಿನ್ ದೆನಿನವ ಮಠ ಏವಾಟ ಯಟತ್ನವಿ ಪಾಲನೆ ಕರನ್ನ ಪುಳುವನ್ ಮಗೇ ಸಿತಟ ನೆಗೆನ ಸಿತುವಿಲಿ ಮಠ ಪೇನವ ಐ ಮೇ ತರಹ ಎನ್ನೆ ದೆನ್ ಮಠ ಹೇತುವನ ದೇತ್ ಪೇನವ ನಿಸಲ ಜಲಯಕ ಪತುಲ ಪೇನವ ವಗೆ ಮಗೇ ಸನ್ಸುನ್ ಮನಸಟ ಮಗೇ ಸಿತ ಮಠ ಪೇನವ ಕ್ರೋಧಯ ದಡಿ ಬವ ಕಾಮ ಆವೇಗ ಮೇ ಸಿಯಲ್ಲ ಎನ ವಿಟಮ ಮಠ ದೆನಿನವ ಏ ನಿಸಾಮ ಏವಾಟ ಯಟತ್ ನುವಿ ಪಾಲನೆ ಕರಗನ್ನ ಪುಳುವನ್ ದೆನ್ ಮಾ ಮೇ ಜೀವಿತ ತುಲ ಮಿಹೇವನ ಹೆಟಿ ಪೇನವ ಮಾ ತುಲ ನಿಧನ್ಗತ ಸಿಯಲು ಸಿತಿವಿಲಿ ಮಠ ಪೇನವ ಹೀನ ಮಾನೆಯಕ್ಕೆನ ವಿಟ ಮಾಯ ದನ್ನವ ಉಡಂಗು ಸಿತಿವಿಲ್ಲಕ್ಕೆನ ವಿಟ ಮಾಯ ದನ್ನವ ಮಾ ಮಠ ಯಟತ್ನೇ ಮಗೇ ಸಿತ ದೆನ್ ನಿಧಾಸ್ ಮಠ ಓನೇಮ ದುಃಖಕ್ ತರಾಗನ್ನ ಪುಳುವನ್ ಓನೇಮ ದಯಕ್ ಅತಹರಿನ್ನ ಪುಳುವನ್ ಓನೇಮ ಪರಿತ್ಯಾಗಯಕ್ ಕರನ್ನತ್ ಪುಳುವನ್ ಮಾ ತುಲ ಧರ್ಮೇ ಜೀವಮಾನಾಯಿ ದೆನ್ ಮಾ ವೆನಿಮ ಧರ್ಮೇ ದುಟು ಪಿರಿಸ ಸಮಗ ಮಂ ಎಕತುಯಿ ಮಾ ದೆನ್ ಸಮೂಹಯಕಟ ಐತಿ ತೆರುವನಮ ಮಾ ತುಲ ಜೀವಮಾನಾಯಿ ಮಠ ದೆನ್ ಲೋಕಯಿನ್ ಗೆಲವೆನ್ನ ಬೇ ಅಂಧ ಹಿಸ್ ಲೋಕಯ ತುಲಮ ಮಾ ಜೀವತ್ವೆನ್ನ ಓನ ಗೆಲವಿಲಯನ್ನ ಅಮುತು ತೆನಕ್ನೇ ಸೊಯಾಗಿನಯನ್ನ ವೆಹೆಸೆನ್ನ ಅಮುತು ದಯಾಕ್ನೇ ರಾಗಯ ದ್ವೇಷಯ ಮೋಹಯ ಮಾ ತುಲಮ ಎನ ಸ್ವಾಭಾವಿಕ ದೇವಾಲ್ ಏ ಗೆನ ಮಮ ದೆನ್ ದೆನುವಾತ್ ಮಠ ಸಿಹಿನುವನ ತಿಯನವ ಮಾ ಕಿಸಿವಕಟ ವಹಲ್ವನ್ನಿನೆ ಮಾ ಕಿಸಿವಕಟ ವಹಲ್ವನ್ನಿನೆ ದೆನ್ ಮೇ ಆಧ್ಯಾತ್ಮಿಕ ಶಕ್ತಿಯನ್ ಸಿಟಿ ಮೇ ಮುಹುತೇ ಮಗೇ ಜೀವಿತ ಪಾರಮಿತಾವ ಮಾ ಜೀವತ್ತನ ಪರಿಸರಯಟ ಎಕ್ಕರನವ ಮೇ ರಟ ಮೇ ಉತುಮ್ ಧರ್ಮೇ ಆಭಾಸೆ ಲಭೂ ತೆನಕ್ ಅದ ಏ ಉತುಮ್ ಧರ್ಮೇ ಕಾಲಯೇ ವೆಲಿತಲಾವಟ ಯಟವೆಲ ಮಾ ಸಮಗ ಜೀವತ್ತನ ಜನತಾವ ವಹಲ್ಕಮಟ ಹಸುವೆಲ ಬಲಯಟ ದನಯಟ ಹಸುವೆಲ ಸಿಹಿನುವನ ನೆತಿವೆಲ ಮೇ ಪುಣ್ಯ ಭೂಮಿಯೇ ಗಸ್ವೆಲ್ ತುರುಲಿಯ ಮಹಾಪೊಲವ ಮೇ ಉತುಮ್ ಧರ್ಮೇ ಆಭಾಸೆ ಲಭಾತಿಯನ ಅಪೇ ಸಾಂಸಾರಿಕ ಜೀವಿತ ತುಲಮ ಎತೆಂಬಿಟ ಅಪ್ಪಿ ಮೆಹಿಮ ಮೆರಿಲ ಇಪತಿಲಾತಿಯನವ ಮೇ ಸಮಾಜ ಮಡಗುಹುರುವೆಮ ಮಠ ಪೇನವ ಮಗೇ ಸಿತ ನೆಲುಮಕ್ವಗೆ ವಿಕಸಿತವೆನ ಬಾವ ಮಠ ಪೇನವ ಮಗೇ ರಟೆಹಿ ಮಿನಿಸುನ್ ಬಲಹತ್ಕಾರೇಟ ಅಧರ್ಮೇಟ ಯಟವೆನ ವಿಟ ಅತೀತೇ ಉತುಮ್ ಮಿನಿಸುನ್ ಬಿಹಿವೆಲ ಮೇ ಸಮಾಜೇಮ ಸುವಪತ್ಕರಪು ಹೆಟಿ ಇತಿನ್ ಮಮತ್ ಮಗೇ ದೇಶಯೇ ಜನತಾವಗೇ ಯಹಪತೌ ದಿಸಾ ಮಗೇ ಜೀವಿತಯಮ ಪೂಜ